ಗಮ ಬದನಿ ಗರಿ ನಿದ ಸಾಲಿ ನಿದ ದಬ ಗರಿ ನಿದ ದಾನಿ ನಿದ ದಬ ಗರಿ ನಿದ ದಾನಿ ನಿದ ದಬ ಗರಿ ದ ನಿದ ಬದ ಗಮ ಬದ ಗಮ ಬದನಿ ಗರಿ ದನಿ ದರಿ ದ ನಿದ ಬದ